ಸಂವತ್ಸರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದಿತಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನುಮಂತಿ ದಿವ್ಯಸ್ತವೇ ವೇದೈ ಸಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಃ ಧ್ಯಾನಾಪಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶಾಂತಂ ನ ವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಕರುಣಾಲಿ ಧವಲಾ ಯವಾಯಿ ಮತಿಲ ಮೃತಾ ಭವೈ ಶಾರದಾ ವೇದೀರಾಪತಿ ಮಾಲಿಕಾರ ಕಮಲ ಕಾಲೀ ತ್ರಿಶೂಲೀಷಿತ ಸ್ವರ್ಣ ತಾಮ್ರವತಿ ತಮೋರ ವರುಣ ದುಗ್ಧಾರುಣ ಬಾಗ್ಮತಿ ಕಲ್ಯಾಣ ತಬಗೀರೌನ್ ಸಕಲಕ ಮೇಚಿ ಮಹಾಕಾಲಿಕ. ಓಂ ಓಂ ಓಂ. ಆದರಣೀಯ ಯೋ ಸಭಾಕ ಅಧ್ಯಕ್ಷ ಜೂ

0: ದೇವತಿ. ಅತ್ಯಂತ ಶ್ರದ್ಧೆಯ ಅತ್ಯಂತ ಪ್ರಸಿದ್ಧ ಪೂಜ್ಯ ಗುರುದೇವ್ ಕುಬೇರ ಸುವೇದಿ ಗುರುಕು ಆಗಮನ ಭಯಕ ಜೋರ್ದಾರ ತಾಳಿ ಬಜಾಯ ಸಬೈ ಜನ ಸಂಭವ ಭಯ ಉಠಿದಿನು ಅಲ್ಲ ಸಬೈ ಜನ ಅತ್ಯಂತ ಶ್ರದ್ಧೆಯ ಗುರುದೇವ್ ಕುಬೇರ ಸುವೇದಿ ಗುರುಕು ಹಾರ್ದಿಕ ಸ್ವಾಗತ ಸನ್ಮಾನ ಅವ ಹಾಮಿ ಕೈ ಔಪಚಾರಿಕ ಕಾರ್ಯಕ್ರಮ ಶ್ರವಣ ಕರೆ ಪುನಃ ಹಾಮಿ ಕಥಾಮ ಕೈ ಸಮಯ ಪ್ರವೇಶ ಕರೆ
1: हरी हर भगवान को
2: जय जय हो
1: श्री शिव गोरक्षनाथ को
2: जय जय हो
1: सिद्ध नवनाथ हरु को सिद्ध